0: ओम नमः शिवाय।
1: यू आर लिसनिंग टू शैवम.org रेडियो, द 24/7 स्पिरिचुअल चैनल फ्रॉम शैवम.org।
2: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் திருநீலகண்ட நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
3: குருபியோ நம. எல்லரிகும் நமஸ்காரம். கலந்த வீடியோ நே நானும் தமிழ்நாடின சிவபக்தரோ எம்ப சீர்ஷிகையிலே நாயனார் பக்கே ಸಂಕ್ಷಿಪ್ತವಾಗಿ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ನಾಯನಾರ್ಗಳ ಬಗ್ಗೆ ಹೇಳುವಾಗ ಸುಂದರಮೂರ್ತಿ ನಾಯನಾರವರು ಅವರ ತಿರುತೊಂಡರ ಚೌಗೈಯಲ್ಲಿ ಪ್ರತಿಯೊಬ್ಬ ನಾಯನಾರ ಹೆಸರನ್ನು ಹೇಳಿ ಅದರ ಬಗ್ಗೆ ಒಬ್ಬೊಬ್ಬರ ಬಗ್ಗೆ ಒಂದೆರಡು ಗುರುಮಾಚುಗಳನ್ನು ಸೇರಿಸಿ ನಾನು ಇಂತಹ ನಾಯನಾರ್ಗೆ ಅಡಿಯೇನ್ ಅಂದರೆ ದಾಸ ಅಂತ ಮತ್ತೊಬ್ಬರದು ನಾಯನಾರ ಹೆಸರು ಹೇಳುವುದು, ಅವರಿಗೂ ನಾನು ಅಳಿಯೇ ದಾಸ ಅಂತ ಪ್ರತಿಯೊಬ್ಬರ ಹೆಸರು ಹೇಳಿ ಹೇಳಿ ಹೇಳಿ ನಾನು ಇವರಿಗೆ ಅಡಿಯೇ, ನಾನು ಇಂಥವರಿಗೆ ಅಡಿಯೇ, ನಾನು ಇಂಥವರಿಗೆ ದಾಸ ಅಂತ ಹೇಳಿ ತಿರುತ್ತಂಡರ್ಥವನ್ನು ರಚಿಸಿದರು. ಇದರಲ್ಲಿ ನಮಗೆ ನಾಯನಾರ್ಗಳ ಬಗ್ಗೆ ಹೆಚ್ಚು ವಿಷಯ, ಅವರ ಜೀವನ ಚರಿತ್ರೆ ಏನೂ ತಿಳಿಯುವುದಿಲ್ಲ. ನಮಗೆ ನಾಯನಾರ್ಗಳ ಬಗ್ಗೆ ಜೀವನ ಚರಿತ್ರೆ ತಿಳಿಯಬೇಕು ಅಂತಂದರೆ ಶೇಟ್ಕಿಯಾರ್ ಅವರು ರಚಿಸಿರುವ ಪೆರಿಯ ಪುರಾಣಂನಲ್ಲಿ ಹೋಗಿ ನೋಡಬೇಕಾಗತ್ತೆ. ಪೆರಿಯ ಪುರಾಣಂನಲ್ಲಿ ಇದೇ ಸುಂದರಮೂರ್ತಿಯವರು ಹೇಳಿದ ನಾಯನಾರ್ಗಳ ವಿಷಯವನ್ನು ವಿಶದವಾಗಿ ಅವರು ರಚಿಸಿ ನಮಗೆ ಕೊಟ್ಟಿದ್ದಾರೆ. ಈ ನಾಯನಾರ್ಗಳ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಪರಮಭಕ್ತರು, ಶಿವನಿಗೆ ಪರಮಭಕ್ತರು ಅಲ್ಲದೆ ಶಿವಭಕ್ತರೂ ಹೌದು. ಶಿವಭಕ್ತರಿಗೆ ಶಿವಭಕ್ತರು, ಯಾರ್ಯಾರು ಶಿವಭಕ್ತರಿದ್ದಾರೆ ಅವರಿಗೆಲ್ಲರೂ ಕೂಡ ಇವರು ಶಿವಭಕ್ತರು. ಹೀಗೆ ಶಿವಭಕ್ತರಿಗೆ ಈ ನಾಯನಾರ್ಗಳು ಎಲ್ಲರಿಗೂ ಉಪಚಾರ ಮಾಡಿ ಆದರಿಸಿ ಅವರ ಸೇವೆಯನ್ನು ಮಾಡಿ ಅವರಿಗೆ ಸತ್ಕರಿಸಿ ತಮ್ಮ ಕೈಲಾದ ಸೇವೆಯನ್ನು ಪ್ರತಿಯೊಬ್ಬರು ಮಾಡಿದ್ದಾರೆ. ಶಿವಭಕ್ತರನ್ನು ಅವರು ಸಾಕ್ಷಾತ್ ಪರಮೇಶ್ವರನೇ ಅಂತ ಅಂದ್ಕೊಂಡು ಸೇವೆ ಮಾಡ್ತಾಯಿದ್ರು. ಸಾಕ್ಷಾತ್ ಪರಮೇಶ್ವರನೇ ಶಿವಭಕ್ತರ ರೂಪದಲ್ಲಿ ಬಂದಿದ್ದಾರೆ ಅಂತ. ಈ ಇನ್ನು ಕೆಲವು ನಾಯನಾರ್ಗಳು ತಮ್ಮ ಜೀವನದ ಯಾವುದೋ ಒಂದು ಉತ್ಕೃಷ್ಟವಾದ ಧ್ಯೇಯವನ್ನು ತಮ್ಮ ಜೀವನದಲ್ಲಿ ತಮ್ಮ ಮೇಲೆ ಹೇರಿಕೊಂಡು ಅದನ್ನು ಪಾಲಿಸುವುದರಲ್ಲಿ ಎಷ್ಟೇ ಕಷ್ಟ ಬಂದರೂ, ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ, ಎಂತಹ ಕಠಿಣ ಸ್ಥಿತಿಯಲ್ಲೂ ಆ ಪಾಲನೆ ನಿಯಮವನ್ನು ಪಾಲನೆಯಲ್ಲಿ ತಪ್ಪಿದವರೇ ಅಲ್ಲ. ಇದು ಆ ನಾಯನಾರ್ಗಳ ದೊಡ್ಡ ಹಿರಿಮೆ. ಇವತ್ತು ನಾನು ಹೇಳುವುದಕ್ಕೆ ಹೊರಟಿರುವುದು ತಿರುನೀಲಕಂಠ ನಾಯನಾರ್ ಅನ್ನುವ ನಾಯನಾರ್ ಬಗ್ಗೆ. ಸುಂದರಮೂರ್ತಿಯವರು ತಮ್ಮ ತಿರುತೊಂಡರ ತೋಗೆಯಲ್ಲಿ ಈ ತಿರುನೀಲಕಂಠ ನಾಯನಾರ್ ಅವರನ್ನು ಮೊದಲನೆಯವರಾಗಿ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಕಾರಣ ಇದೆ. ಈ ಕಾರಣವನ್ನು ನಾನು ಈ ವಿಡಿಯೋವಿನ ಕೊನೆಯಲ್ಲಿ ತಿಳಿಸ್ತೇನೆ. ಇವಾಗ ಅದನ್ನು ತಿಳಿಸೋಕೆ ಹೋದರೆ ಅದು ಅಷ್ಟು ಸಮಂಜಸವಾಗಿರೋದಿಲ್ಲ. ತಿರುನೀಲಕಂಠ ನಾಯನಾರ್ ಅವರ ಹೊಗಳಿಕೆಯನ್ನು ಹೇಳುವಾಗ ಸುಂದರಮೂರ್ತಿಯವರು ಹೀಗೆ ಹೇಳ್ತಾರೆ. ಸುಂದರಮೂರ್ತಿಯವರು ತಿರುನೀಲಕಂಠ ನಾಯನಾರ್ ಬಗ್ಗೆ ಹೇಳುವಾಗ ಹೀಗೆ ಹೇಳ್ತಾರೆ, ತಿರುನೀಲಕಂಠರ್ ಕುಯವನಾರ್ ಕುಮ್ಮಡಿಯೇ ಅಂತ. ಕುಯವನಾರ್ ಅಂದರೆ ಕುಂಬಾರ ಅಂತ, ತಮಿಳಿನಲ್ಲಿ ಕುಯವನಾರ್ ಅಂದರೆ ಕುಂಬಾರ ಅಂತ ಅರ್ಥ. ಅಂದರೆ ಈ ತಿರುನೀಲಕಂಠರವರು ವೃತ್ತಿಯಲ್ಲಿ ಕುಂಬಾರರು, ಮಣ್ಣಿನ ಪಾತ್ರೆ, ಮಣ್ಣಿನ ಗಡಿಗೆ, ಮಣ್ಣಿನ ಕುಡಿಗೆ ಇಂಥವನ್ನೆಲ್ಲ ಮಾಡಿ ಮಾರಿ ಅದರಿಂದ ಬಂದ ಆದಾಯದಿಂದ ಜೀವನವನ್ನು ನಡೆಸ್ತಾ ಇದ್ದವರು. ಇದಲ್ಲದೆ ಇವರು ಇನ್ನೂ ಒಂದು ಕೆಲಸ ಮಾಡ್ತಾಯಿದ್ರು. ಏನಂದರೆ ಮಣ್ಣಿನಲ್ಲಿ ಭಿಕ್ಷಾ ಪಾತ್ರೆಯನ್ನು ಮಾಡಿ ಆ ಭಿಕ್ಷಾ ಪಾತ್ರೆಯನ್ನು ಶಿವಭಕ್ತರು ಬರ್ತಾರಲ್ಲ ಅವರನ್ನು ಉಪಚಾರ ಎಲ್ಲ ಮಾಡಿ ಆದಮೇಲೆ ಅವರಿಗೆ ದಾನವಾಗಿ ಕೊಡ್ತಾಯಿದ್ರು. ಆ ಪಾತ್ರೆಯನ್ನು ಶಿವಭಕ್ತರಿಗೆ ಉಚಿತವಾಗಿ ಕೊಟ್ಟು ಸಂತೋಷದಿಂದ ಕೊಟ್ಟು ಅವರನ್ನು ಗೌರವಿಸಿ ತಾವು ಆನಂದ ಪಡ್ತಾಯಿದ್ರು. ತಿರುನೀಲಕಂಠ ನಾಯನಾರವರಿಗೆ ಯಾಕೆ ಈ ಹೆಸರು ಬಂತು ಅಂತಂದರೆ ಪರಮೇಶ್ವರನಿಗೆ ಗಂಗಾಧರ, ಕೇದಾರೇಶ್ವರ, ಅರುಣಾಚಲೇಶ್ವರ, ಸದಾಶಿವ ಹೀಗೆಲ್ಲ ಹೆಸರುಗಳಿದ್ದರೂ ಕೂಡ ಈ ನೀಲಕಂಠ ನಾಯನಾರವರಿಗೆ ನೀಲಕಂಠ ಅನ್ನೋ ಹೆಸರು ಬಹಳ ಬಹಳ ಇಷ್ಟವಾಗಿದೆ. ಕಾರಣ ಇಷ್ಟೆ, ಪರಮಶಿವನು ವಿಷವನ್ನು ತಾನು ಕುಡಿದು ಜಗತ್ತಿಗೆ ಕಲ್ಯಾಣ ಉಂಟು ಮಾಡುವುದಕ್ಕಾಗಿ ಅಮೃತವನ್ನು ಜಗತ್ತಿಗೆ ಕೊಟ್ಟ, ವಿಷವನ್ನು ತಾನು ತಗೊಂಡ, ಜಗತ್ತಿಗೆ ಅಮೃತವನ್ನು ಕೊಟ್ಟ. ಇದು ನಮ್ಮ ತಿರುನೀಲಕಂಠನಾಯನಾರಿಗೆ ಬಹಳ ಹಿಡಿಸಿದ ಒಂದು ವಿಷಯ. ಅಂದರೆ ಅವರ ಅಭಿಪ್ರಾಯದಲ್ಲಿ ಪರಮಶಿವನು ನಾವು ಮಾಡಿದ ಪಾಪಗಳು ಅದನ್ನು ವಿಷಾಂತ ಅವರು ಕನ್ಸಿಡರ್ ಮಾಡಿದ್ದಾರೆ. ಪಾಪಗಳನ್ನೆಲ್ಲ ನಾಶ ಮಾಡಿ ಶಿವಭಕ್ತರಿಗೆ ಒಳ್ಳೆಯದನ್ನು ಮಾಡ್ತಾರೆ, ಆದ್ದರಿಂದ ನೀಲಕಂಠ ಅನ್ನೋ ಶಿವನ ಹೆಸರು ಇವರಿಗೆ ಬಹಳ ಪ್ರಿಯವಾಗಿತ್ತು. ಅದರಿಂದ ಯಾವಾಗಲೂ ನೀಲಕಂಠ ತಿರುನೀಲಕಂಠ ನೀಲಕಂಠ ತಿರುನೀಲಕಂಠ ಅಂತ ಜಪ ಮಾಡ್ತಾಯಿದ್ರು. ಜಪ ಮಾಡೋದಷ್ಟೇ ಅಲ್ಲ, ತಮ್ಮ ಜೊತೆಯಲ್ಲಿದ್ದವರಿಗೆ, ಸ್ನೇಹಿತರಿಗೆ, ಇತರರಿಗೆ, ಯಾರು ತಮಗೆ ಗೊತ್ತಿರೋರು ಅವರಿಗೆಲ್ಲರಿಗೂ ಹೇಳೋರು ಇದನ್ನು ನೋಡಿ, ನೀಲಕಂಠನ ಆರಾಧನೆ ಮಾಡಿ ನಿಮ್ಮ ಪಾಪಗಳನ್ನೆಲ್ಲ ಪರಿಹರಿಸಿ ನಿಮಗೆಲ್ಲ ಒಳ್ಳೆಯದು ಮಾಡ್ತಾನೆ. ಯಾಕೆಂದರೆ ನೀಲಕಂಠ ಸ್ವಾಮಿ ವಿಷವನ್ನು ತಾನು ತಗೊಂಡು ಜಗತ್ತಿಗೆ ಅಮೃತವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ನೀವು ಸಹ ಎಲ್ಲರೂ ನೀಲಕಂಠರಂತೆ ತಿರುನೀಲಕಂಠರ ಸ್ವಾಮಿಯನ್ನು ನೀವು ಆರಾಧಿಸಿ ಅಂತ. ಹೀಗೆ ಯಾವಾಗಲೂ ಇರೋ ತಿರುನೀಲಕಂಠರ್ ತಿರುನೀಲಕಂಠರ್ ತಿರುನೀಲಕಂಠರ್ ಅಂತ ಮನಸ್ಸಿನಲ್ಲಿ ಯಾವಾಗಲೂ ಬಾಯಿನಲ್ಲಿ ಹೇಳ್ತಾ ಇದ್ದಿದ್ದರಿಂದ ಇವರಿಗೆ ತಿರುನೀಲಕಂಠರಂತಲೇ ಹೆಸರಾಗೋಯಿತು. ಇವರೇ ತಿರುನೀಲಕಂಠನಾಯನಾರಾದರೂ ಇವರ ಒರಿಜಿನಲ್ ಹೆಸರು, ಮೂಲ ಹೆಸರು ಯಾವುದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇನ್ನು ಇವರ ಚರಿತ್ರೆಯಲ್ಲಿ ಏನು ನಡೆಯಿತು ನೋಡೋಣ. ಇವರು ಚಿದಂಬರದಲ್ಲಿದ್ದವರು. ನಾನು ಮೊದಲೇ ಹೇಳಿದ ಹಾಗೆ ಕುಂಬಾರರು ವೃತ್ತಿಯಲ್ಲಿ ಜಾತಿಯಲ್ಲಿ ಕೂಡ ಕುಂಬಾರರು. ಹೀಗೆಲ್ಲ ಇದನ್ನು ಭಿಕ್ಷಾಪಾತ್ರೆಯನ್ನು ಮಾಡಿ ಶಿವಭಕ್ತರಿಗೆ ಕೊಡ್ತಾ ಇದ್ದರು. ಬಹಳ ಚೆನ್ನಾಗಿ ನಡೀತಾ ಇತ್ತು ಜೀವನ, ಹೀಗೆ ನಡೀತಾ ಇತ್ತು. ಯಾವಾಗಲೂ ಶಿವನ ಭಕ್ತಿ, ಅವರ ಹೆಂಡತಿಯು ಸಹಕರಿಸಿ ಹೀಗೆ ನಡೆಸ್ತಾ ಇದ್ರು ಜೀವನ. ಎವ್ರಿಥಿಂಗ್ ವಾಸ್ ಗೋಯಿಂಗ್ ಫೈನ್. ಆದರೆ ಇವರಲ್ಲಿ ಒಂದು ಮನೋದೌರ್ಬಲ್ಯ, ಮನುಷ್ಯರಲ್ಲಿ ಸಾಮಾನ್ಯ ಮನುಷ್ಯರಲ್ಲಿ ಇರಬಹುದಾದ ಒಂದು ಸಾಮಾನ್ಯ ದೌರ್ಬಲ್ಯ ಇತ್ತು ಇವರಲ್ಲಿ. ಏನು ಅಂತಂದರೆ ಅದು ವಿಷಯಾಸಕ್ತಿ. ಇದು ಇವರು ಜಾರಿ ಬೀಳೋದಕ್ಕೆ ಕಾರಣವಾಯಿತು. ವೇಶ್ಯಾಸಂಗವನ್ನು ಮಾಡಿದರು. ವೇಶ್ಯಾಸಂಗವನ್ನು ಮಾಡಿ ಮನೆಗೆ ಬಂದರು. ಹೆಂಡತಿಗೆ ವಿಷಯ ತಿಳಿಯಿತು. ಹೆಂಡತಿಗೆ ವಿಪರೀತವಾದ ಕೋಪ ಬಂತು. ಆ ಕ್ಷಣವೇ ಆಕೆ ನಿರ್ಧಾರ ಮಾಡಿದರು, ಇನ್ನು ನಾನು ಪುರುಷ ಸಂಗ ಮಾಡುವುದಿಲ್ಲ, ನಿರ್ಧಾರ ಆಗೋಯಿತು. ಆದರೆ ತನ್ನ ಗಂಡನ ಪತಿಭಕ್ತಿಯಲ್ಲಿ, ಅವರನ್ನು ಉಪಚಾರ ಮಾಡೋದರಲ್ಲಿ, ಅಂತಹ ಸೇವೆಯಲ್ಲಿ ಏನೂ ಕುಂದು ಮಾಡಲಿಲ್ಲ. ಮನಸ್ಸಿನಲ್ಲೇ ನಿರ್ಧರಿಸ್ಕೊಂಡ್ಬಿಟ್ಲು, ಇನ್ನು ಪುರುಷ ಸಂಘವಿಲ್ಲ ಅಂತ. ತಿರುನೀಲಕಂಠ ನಾಯನಾರು ಏನು ಮಾಡಿದ್ರು ಅಂದರೆ ಅವಳ ಸಂಘವನ್ನು ಬಯಸಿ ಹೋದರು. ಆಗ ವಿಪರೀತ ಕೋಪದಿಂದ ಆಕೆ ಹೇಳಿದ್ದು, ನೀಲಕಂಠನ ಮೇಲೆ ಆಣೆ, ನಮ್ಮನ್ನು ಮುಟ್ಟಲಾಗದು ಅಂತ ಹೇಳಬೇಕು. ಅಂದರೆ ಒಂದು ಶಪಥ. ಅವಳು ಹೇಳಿದ ಮಾತನ್ನು ನೀವು ಗಮನಿಸಬೇಕು. ಅವಳು ನನ್ನನ್ನು ಮುಟ್ಟಬಾರದು ಅಂತ ಅವಳು ಮನಸ್ಸಿನಲ್ಲಿ ಇದ್ದಿರಬಹುದು. ಆದರೆ ಆ ಕ್ಷಣದಲ್ಲಿ ಅವಳು ಬಹುಶಃ ಶಿವನಲ್ಲಿಯೇ ಇರಬೇಕು, ನಮ್ಮನ್ನು ಮುಟ್ಟಲಾಗದು ಅಂತ ಹೇಳಬೇಕು. ನೀಲಕಂಠ ನಾಯನಾರಿಗೆ ಶಾಕ್ ಹೊಡೆದಾಗಾಯಿತು. ಆದರೆ ತಕ್ಷಣವೇ ಅವರ ಮನಸ್ಸು ಜಾಗೃತಿಗೊಂಡು, ಓಹೋ ನಮ್ಮನ್ನು ಮುಟ್ಟಲಾಗದು, ನೀಲಕಂಠನ ಮೇಲೆ ಆಣೆ ಅಂತ ಹೇಳಿದ ಮೇಲೆ ಇನ್ನು ಮೇಲೆ ಯಾವ ಸ್ತ್ರೀಯನ್ನು ಮುಟ್ಟುವುದಿಲ್ಲ ಅಂತ ಹೇಳಿ ಆ ಸ್ತ್ರೀಯನ್ನು ಸ್ತ್ರೀ ವಿಷಯವನ್ನೇ ಮನಸ್ಸಿನಿಂದ ಬುಡ ಸಮೇತ ಕಿತ್ತು ಹಾಕಿದರು. ಬುಡ ಸಮೇತ ಆ ಇದನ್ನು ಕಿತ್ತು ಹಾಕ್ಬಿಟ್ರು. ಮನಸ್ಸಿನಲ್ಲೇ ಇಲ್ಲ ಸ್ತ್ರೀಯನ್ನು, ಶಬ್ದವೂ ಇಲ್ಲ, ಯೋಚನೆಯೂ ಇಲ್ಲ, ಯಾವುದೂ ಇಲ್ಲ. ಹೀಗೆ ಆಯಿತು. ಹೀಗಾದ ಸಂಗತಿ ಇವರಲ್ಲಿ ನಡೆದ ಈ ಶಪಥ ಪ್ರತಿಜ್ಞೆ ಇದು ಅವರಲ್ಲಿಯೇ ಉಳಿದು. ಯಾರಿಗೂ ಯಾರೂ ಹೇಳಲಿಲ್ಲ. ಹೆಂಡತಿ ಹೋಗ್ಬಿಟ್ಟು ತನ್ನ ಅಪ್ಪಮ್ಮನಿಗೋ ಅಥವಾ ಅಣ್ಣ ತಮ್ಮದಿರಿಗೋ ಹೇಳಲಿಲ್ಲ. ಈತನೂ ಅಷ್ಟೇ, ಯಾರಿಗೂ ಸ್ನೇಹಿತರಿಗೋ ಯಾರಿಗೂ ಹೇಳದೆ ಈ ವಿಷಯವನ್ನು ರಹಸ್ಯವಾಗಿ ಉಳಿಸ್ಕೊಂಡ್ಬಿಟ್ರು. ಯಾರಿಗೂ ಗೊತ್ತಿಲ್ಲ ಇದು ನಡೆದಿತ್ತು. ಹೀಗೆ ನಡೆಯಿತು. ಆದರೆ ಮಿಕ್ಕ ವಿಷಯಗಳಲ್ಲಿ ಶಿವಭಕ್ತರನ್ನು ಆಧರಿಸುವುದರಲ್ಲಿ, ಸತ್ಕಾರ ಮಾಡುವುದರಲ್ಲಿ, ಅವರ ಸೇವೆ ಮಾಡುವುದರಲ್ಲಿ ಇಬ್ಬರು ಬಹಳ ಚೆನ್ನಾಗಿ ನಡೆದುಕೊಂಡರು. ಹೀಗೇ ನಡೆಯಿತು, ವರ್ಷಗಳಾಯಿತು. ಅದರ ಮೇಲೆ ಇನ್ನಷ್ಟು ವರ್ಷಗಳು ಉರುಳಿದವು. ಕೊನೆಗೆ ವೃದ್ಧಾಪ್ಯ ಆವರಿಸಿತು ಇವರನ್ನು. ನೀಲಕಂಠ ನಾಯನಾರ್ ವಯೋವೃದ್ಧರಾದರು, ಮುದುಕರಾದರು, ಹೆಂಡತಿ ಮುದುಕಿಯಾದಳು. ಪರಮಶಿವ ನೋಡ್ತಾ ಇದ್ದಾನೆ, ಆಹಾ ಇಂತಹ ಶಿವಭಕ್ತಿ ಉಳ್ಳವನ್ನು, ಇವನ ಚರಿತ್ರೆಯನ್ನು, ಇವನ ಮಹಿಮೆಯನ್ನು ಪ್ರಪಂಚಕ್ಕೆ ತಿಳಿಸಬೇಕು, ಎಲ್ಲರಿಗೂ ತಿಳಿಸಬೇಕು, ಇವನ ಹೆಸರು ಶಾಶ್ವತವಾಗಿರಬೇಕು ಅಂತ ತಿಳಿದುಕೊಂಡು ಒಂದು ನಾಟಕ ಮಾಡಿದರು. ಏನು ಅಂತಂದರೆ, ಇವರ ಮನೆಗೆ ಬಂದರು ಶಿವಭಕ್ತನ ಹಾಗೆ ವೇಷ ಹಾಕ್ಕೊಂಡು, ಪರಮಶಿವನೇ ವೇಷ ಹಾಕ್ಕೊಂಡು ಬಂದರು. ಗಂಡ ಹೆಂಡತಿ ಇಬ್ಬರೂ ಅವರಿಗೆ ಮಾಡಬೇಕಾದ ಉಪಚಾರ ಸತ್ಕಾರ ಎಲ್ಲ ಮಾಡಿ ಅವರನ್ನು ಸಂತೋಷಗೊಳಿಸಿದರು. ಆವಾಗ ಶಿವಭಕ್ತರು ಹೇಳ್ತಾರೆ, ನೋಡಪ್ಪ ನನ್ನೊಂದು ಭಿನ್ನಹ ಇದೆ, ರಿಕ್ವೆಸ್ಟ್. ಭಿನ್ನಹ ಇದೆ ಅಂದರೆ ರಿಕ್ವೆಸ್ಟ್ ಇದೆ, ನನ್ನ ಹತ್ರ ಒಂದು ಭಿಕ್ಷಾಪಾತ್ರೆ ಇದೆ, ಅದನ್ನು ನೀನು ನಿನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಸ್ವಲ್ಪ ದಿವಸ ಇಟ್ಕೋಬೇಕು, ನಾನು ಬೇರೆಯವ್ರಿಗೆಲ್ಲ ಹೋಗ್ಬಿಟ್ಟು ಬಂದು ಮತ್ತೆ ಕೇಳ್ತೀನಿ, ಆವಾಗ ನನಗೆ ದಯವಿಟ್ಟು ಅದನ್ನು ಕೊಡು. ಆದರೆ ಒಂದು ವಿಷಯ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋಬೇಕು, ಅದು ಅಮೂಲ್ಯವಾದ, ಅದಕ್ಕೆ ಬೆಲೆಯೇ ಇಲ್ಲ ಅಂತಹ ಮಹಾ ಮಹಿಮೆಯುಳ್ಳ ಭಿಕ್ಷಾಪಾತ್ರೆ. ಎಂತಹದು ಅಂತಂದರೆ, ಅದರ ಸಂಪರ್ಕದಲ್ಲಿ ಇನ್ಯಾವುದು ಬಂದರೂ ಕೂಡ ಅದು ಕೂಡ ಶುದ್ಧ ಹೊಂದಿಬಿಡುತ್ತೆ. ಇಷ್ಟು ಬೆಲೆ ಬಾಳ್ತಕ್ಕಂಥ ಬಹಳ ಹಿರಿಮೆಯುಳ್ಳ ಮಹಿಮೆಯುಳ್ಳ ಭಿಕ್ಷಾಪಾತ್ರೆಪ್ಪ ನೋಡು, ಇದನ್ನೇ ನೀನು ಇಟ್ಕೊಂಡು ನಾನು ಬಂದಾಗ ಕೊಡಬೇಕು. ಗಂಡ ಹೆಂಡತಿಯನ್ನು ಇಬ್ಬರು ಸರಿ ಅದಕ್ಕೇನಂತೆ, ನೀವು ಯಾವಾಗ ಬರ್ತೀರೋ ಅವಾಗ ತಗೊಂಡು ಹೋಗಿ ಕೊಡಿ ನಮ್ಮ ಹತ್ರ ಅಂತ ಹೇಳಿದ್ರು. ಆ ಭಿಕ್ಷಾಪಾತ್ರೆಯನ್ನು ತಗೊಂಡು ಮನೆಯೊಳಗೆ ಒಂದು ಮರದ ಪೆಟ್ಟಿಗೆ ಇತ್ತು, ಆ ಪೆಟ್ಟಿಗೆಯೊಳಗೆ ಚೆನ್ನಾಗಿ ಹಾಕಿ ಬೀಗ ಹಾಕಿ ಇಟ್ಟರು. ಅವರು ಶಿವಯೋಗಿ ಬಂದಿದ್ದವರು ಹೊರಟು ಹೋದರು. ಇದಾದ ಅನೇಕ ದಿವಸಗಳೇ, ಎಷ್ಟೋ ದಿವಸ ಆದಮೇಲೆ ಮತ್ತೆ ಬಂದರು. ಬರುವಾಗ ಅವರು ಶಿವನೇ ತಾನೇ, ಪರಮಶಿವನೇ ತಾನೇ ಬಂದಿರೋದು, ಕೆಲಸ ಮಾಡಿದರು, ಏನು ಟ್ರಿಕ್ ಮಾಡಬೇಕು ಅದು ಮಾಡಿದರು. ಬಂದು, ಅಪ್ಪ ನಾನು ಬಂದಿದ್ದೀನಿ, ನಾನು ಕೊಟ್ಟನಲ್ಲ ಆ ಭಿಕ್ಷಾಪಾತ್ರೆಯನ್ನು ನನಗೆ ಕೊಡು ಅಂತ ಕೇಳಿದ್ರು. ಹೌದು ಸ್ವಾಮಿ, ನೀವು ಕೊಟ್ಟರೆ ನಾನು ಕೊಡ್ತೀನಿ ಅಂತ ಗಂಡ ಹೆಂಡತಿ ಇಬ್ಬರು ಪೆಟ್ಟಿಗೆ ನೋಡಿದ್ರು. ಪೆಟ್ಟಿಗೆ ತೆಗೆದು ನೋಡಿದ್ರೆ ಏನಿದೆ ಅಲ್ಲಿ, ಖಾಲಿ. ಇವರು ಕೊಟ್ಟ ಭಿಕ್ಷಾಪಾತ್ರೆ ಇಲ್ಲ. ಒಳಗೆಲ್ಲ ಕೈ ಹಾಕಿ ನೋಡಿದ್ರು, ಎಲ್ಲ ತಡವದ್ರು, ಏನು ಮಾಡಿದ್ರು ಎಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ. ಬಹಳ ಗಾಬರಿ ಆಯಿತು. ಅಯ್ಯೋ ಇವರಿಗೇನು ನಾವು ಇವಾಗ ಜವಾಬು ಹೇಳೋಣ ಅಂತ ನಡುಗು ನಡುಗ್ತಾ ಬಂದು ಅವರ ಎದುರಿಗೆ ನಿಂತ್ಕೊಂಡು ಹೇಳಿದ್ರು, ಸ್ವಾಮಿ ನೀವು ಕೊಟ್ಟ ಭಿಕ್ಷಾಪಾತ್ರೆಯನ್ನು ನಾವು ಭದ್ರವಾಗಿ ಇಟ್ಕೊಂಡಿದ್ವಿ, ಇವಾಗ ಅದು ಕಾಣದೇ ಹೋಗಿದೆ ಅಂತ ಹೇಳಿದ್ರು. ಆಹಾ ಅದೇ ಕಾಣದೇ ಹೋಗುತ್ತೆ, ನೀವೇ ಇಟ್ಟಿದ್ದೀರಲ್ಲ, ತಗೊಂಡ್ರಲ್ಲ ನನ್ನ ಕೈಯಿಂದ, ನೀವೇ ಇಟ್ಟಿದ್ದೀರಿ ಅಂತ ಹೇಳ್ತೀರಿ, ಇವಾಗ ಕಾಣಲ್ಲ ಅಂತಂದರೆ ಹೇಗೆ? ಅದಕ್ಕೆ ಅವ್ರು ಹೇಳಿದ್ರು, ನಾವು ಸುಳ್ಳು ಹೇಳ್ತಾ ಇಲ್ಲ ಸ್ವಾಮಿ, ಮಾಯವಾಗಿದೆ, ನಮಗೆ ಗೊತ್ತಿಲ್ಲ, ಇವಾಗ ಇಲ್ಲ. ಅವರಿಗೆ ತುಂಬ ಕೋಪ ಬಂದ್ಬಿಡ್ತು. ನಾನು ಅವಾಗಲೇ ಹೇಳಿದ್ದೆ ಕೊಡುವಾಗ, ಅದು ಬಹಳ ಬೆಲೆ ಬಾಳ್ತಕ್ಕಂಥದ್ದು, ಮಹಿಮೆ ಉಳ್ಳವದ್ದು, ಮಹಿಮೆ ಇರತಕ್ಕಂಥ ಭಿಕ್ಷಾಪಾತ್ರೆ ಹೇಳಿದ್ದು ಕೊಟ್ಟಿದ್ದೀನಿ, ನೀವು ಇಲ್ಲ ಅಂತ ಹೇಳೋದು ನೋಡಿದ್ರೆ ನೀವು ಅದನ್ನು ಕದ್ದಿದ್ದೀರಿ, ನನಗೆ ಮೋಸ ಮಾಡ್ತಾ ಇದ್ದೀರಿ, ಅದನ್ನು ಮಾರ್ಕೋಬೇಕು ಅಂತ ನಿಮಗಿಷ್ಟ ಇದೆ, ಆ ಥರ ಮಾಡಿದ್ದೀರಿ ಅಂತ ಶಿವಭಕ್ತರು ಇವರ ಮೇಲೆ ಕೋಪಿಸ್ಕೊಂಡ್ರು. ಇವರು ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ದಾರೆ, ಇಲ್ಲ ನಾವು ಕಳ್ಳರಲ್ಲ, ನಿಮಗೆ ಮೋಸ ಮಾಡೋರಲ್ಲ, ಹೀಗಾಗಿರೋ ನಿಜ ಅಂತ ಎಷ್ಟೆಷ್ಟು ಹೇಳ್ತಾರೆ. ಕೊನೆಗೆ ಇದು ಹೀಗಾದರೆ ಆಗೋದಿಲ್ಲ ಅಂತ ಆ ಊರಿನಲ್ಲಿ ನ್ಯಾಯಸಭೆ ಯಾವುದಿತ್ತೋ ಅಲ್ಲಿಗೆ ಈ ಕೇಸು ತಗೊಂಡು ಹೋದರು. ನ್ಯಾಯಸಭೆಯಲ್ಲಿ ಇವರು ಏನಾಯಿತು ಅಂತ ಕೇಳಿ, ಹೀಗೆ ಇವರು ನಮಗೆ ಒಂದು ಭಿಕ್ಷಾಪಾತ್ರೆಯನ್ನು ಕೊಟ್ಟರು, ಅದನ್ನು ನಾವು ಭದ್ರವಾಗ ಇಟ್ಟು ಪೆಟ್ಟಿಗೆಯಲ್ಲಿ ಬೀಗ ಹಾಕಿದ್ವಿ, ಇವರು ಬಂದು ಕೇಳಿದಾಗ ನೋಡಿದ್ರೆ ಮಾಯವಾಗಿದೆ, ಇದು ಸತ್ಯವಾದ ಸಂಗತಿ ಅಂತ ಇವರು ಹೇಳಿದರು. ಆ ಶಿವಯೋಗಿ ಏನು ಹೇಳಿದ್ರು, ನಾವು ಕೊಟ್ಟಿರೋದು ನಿಜ, ಪೆಟ್ಟಿಗೆಯಲ್ಲಿ ಇಟ್ಟಿದ್ದು ನಿಜ, ಇವಾಗ ಮಾಯವಾಗಿದೆ ಅಂತಂದರೆ ಹೇಗೆ ನಂಬೋದು, ಇವರು ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನ್ಯಾಯಸಭೆಯಲ್ಲಿದ್ದ ಸದಸ್ಯರಿಗೆ ಹೇಳಿದ್ರು, ನೋಡಿ ಇವರು ಬಡವರೇ ಸರಿ, ಆದರೆ ಇವರು ಬಡವರಾದರೂ ಕೂಡ ತುಂಬ ಪ್ರಾಮಾಣಿಕರು, ಸತ್ಯವಂತರು, ಅದಲ್ಲದೆ ಶಿವಭಕ್ತರು, ಇವರು ಆ ಥರ ಕೆಲಸ ಮಾಡುವರಲ್ಲ ಅಂತ ಆ ಶಿವಯೋಗಿಗೆ ಹೇಳಿದ್ರು. ಹಾಗೋ ಇವರು ಸತ್ಯವಂತರೋ, ಸುಳ್ಳು ಹೇಳೋದಿಲ್ವಾ, ಮೋಸ ಮಾಡೋದಿಲ್ವಾ, ಹಾಗಾದರೆ ಒಂದು ಕೆಲಸ ಮಾಡಲಿ, ಅವರು ನಮಗೆ ಪ್ರಮಾಣ ಮಾಡಿಕೊಳ್ಳಿ, ನಾವು ಹೇಳಿದ್ದು ನಿಜ, ಈ ರೀತಿ ಕಾಣೆ ಆಗಿದೆ, ನಾವು ಕದ್ದಿಲ್ಲ, ಮೋಸ ಮಾಡಿಲ್ಲ ಅಂತ ಒಂದು ಪ್ರಮಾಣ ಮಾಡಿಕೊಡ್ಲಿ ಅಂತ ಶಿವಯೋಗಿ ಹೇಳಿದ್ರು. ಸರಿ ಅಂತ ಇವರು ಒಪ್ಕೊಂಡ್ರು. ಆದರೆ ಆತ ಒಂದು ಕಂಡೀಷನ್ ಹಾಕಿದ್ರು ಶಿವಯೋಗಿ ಬಂದಿದ್ದವರು, ಇವರು ಈ ನೀರಿನಲ್ಲಿ ಮುಳುಗಿ ಒಬ್ಬರ ಕೈಯನ್ನೊಬ್ಬರು ಹಿಡ್ಕೊಂಡು ಪ್ರಮಾಣ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಮೊದಲು ಇವರು ಏನು ಮಾಡಿದರು, ಒಂದು ಕಡ್ಡಿಯನ್ನು ಹಿಡ್ಕೊಂಡು ಈ ಕೊನೆ ಗಂಡ ಹಿಡ್ಕೊಂಡ್ರು, ಆ ಕೊನೆ ಹೆಂಡತಿ ಹಿಡ್ಕೊಂಡ್ರು, ಪ್ರಮಾಣ ಮಾಡಿಕೊಟ್ರು. ನೋ ನೋ ನೋ, ಅದೆಲ್ಲ ನಡೆಯುವುದಿಲ್ಲ. ಒಬ್ಬರ ಕೈಯನ್ನು ಹಿಡ್ಕೊಂಡು ನನಗೆ ಪ್ರಮಾಣ ಕೊಡಿ, ನೀರಲ್ಲಿ ಮುಳುಗಿ ಒಬ್ಬರ ಕೈಯನ್ನು ಹಿಡ್ಕೊಂಡು ನಾವು ಕದ್ದಿದ್ದ ಅಂತ ಪ್ರಮಾಣ ಮಾಡಿಕೊಡಿ ಅಂತ. ಇರೋದೇ ವಿಷಯ ಇಲ್ಲಿ. ಹೇಗೆ ಒಬ್ಬರ ಕೈ ಇನ್ನೊಬ್ಬರು ಹಿಡ್ಕೊಳ್ಳೋಕ್ಕಾಗತ್ತೆ? ಅವರು ಹೇಳಿದ್ರು, ಸಭೆಯವರು ನ್ಯಾಯ ತೀರ್ಮಾನ ಮಾಡಿ ಹೇಳಿದ್ರು, ಹೌದು ನೀವು ಗಂಡ ಹೆಂಚಿ ತಾನೇ ಕೈ ಹಿಡ್ಕೊಂಡು ಮಾಡಿಕೊಡಿ ಪ್ರಮಾಣ ಅಂತಂದರೆ ಹೇಗೆ ಹೇಳಲೇಬೇಕು. ವಿಷಯ ಹಾಗೆ ಬಂದುಬಿಡ್ತು. ರಹಸ್ಯವಾಗಿದ್ದ ವಿಷಯ ಇವಾಗ ಈಚೆಗೆ ಬರಬೇಕಾಗಿ ಬಂತು. ನಡೆದ ವಿಷಯವನ್ನೆಲ್ಲ ಹೇಳಿದ್ರು. ನೀರಿನಲ್ಲಿ ಮುಳುಗಿದ್ರು ಪ್ರಮಾಣ ಮಾಡ್ಕೊಳ್ಳೋಕ್ಕೆ, ಈ ಕಡೆ ಕೈನಲ್ಲಿ ಕಡ್ಡಿಯ ಈ ಕಡೆ ತುದಿಯನ್ನು ಇವರು ಹಿಡಿದಿದ್ದಾರೆ, ಆ ತುದಿಯನ್ನು ಹೆಂಡತಿ ಹಿಡಿದಿದ್ದಾರೆ, ಬೇರೆ ಬಂದು ಪ್ರಮಾಣ ನೋಡಿದ್ರು. ನೋಡಿದ್ರೆ ಎಲ್ಲರೂ ಇದ್ದಾರೆ. ಏನು ಪವಾಡ ನಡೆಯಿತು, ವಿಸ್ಮಯ ಏನು ನಡೆಯಿತು ಅಂದರೆ, ಇವರು ಪ್ರಮಾಣ ಮಾಡಿದಾಗ ಒಬ್ಬರನ್ನೊಬ್ಬರು ಮುಟ್ಟಲ್ಲ ಅಂತ ಪ್ರಮಾಣ ಮಾಡಿದಾಗ ಯಾವ ಉಡುಪಿನಲ್ಲಿದ್ದರು, ಎಷ್ಟು ವಯಸ್ಸಿನಲ್ಲಿದ್ದರು, ಅದೇ ವಯಸ್ಸಿನಿಂದ ಮೇಲಕ್ಕೆ ಬಂದಿದ್ದಾರೆ. ಇದು ವಿಸ್ಮಯ ನಡೀತು. ಆದರೆ ಇಲ್ಲಿ ಒಬ್ಬರು ಮಿಸ್ಸಿಂಗು, ಯಾರು ಬಂದಿದ್ದ ಶಿವಯೋಗಿ ಅಲ್ಲಿಲ್ಲ. ಆಹಾ ಇದೇನು ಅಂತ ಗಂಗನ ಕಡೆ ನೋಡಿದ್ರೆ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷವಾಗಿ, ಆಹಾ ಎಂಥ ಶಿವಭಕ್ತನಯ್ಯ ನೀನು ನಾಯನಾರ್, ಎಂಥ ಶಿವಭಕ್ತ, ಒಂದು ಪ್ರತಿಜ್ಞೆಯನ್ನು ಪಾಲಿಸೋದಕ್ಕೆ ಜೀವನ ಪರ್ಯಂತ ನನ್ನ ಭಕ್ತಿಯಲ್ಲೇ ಆ ವಿಷಯವನ್ನೇ ಮರೆತು ನನ್ನ ಭಕ್ತಿಯಲ್ಲೇ ಇದ್ದು ಬಂದಿದೆಯಲ್ಲ, ನೀವು ನಮ್ಮನ್ನು ಖಂಡಿತವಾಗಿ ಬಂದು ಸೇರ್ತೀರಿ, ನನ್ನ ಲೋಕಕ್ಕೆ ಬಂದು ನನ್ನ ಸಾಯೋಜ್ಯವನ್ನು ಪಡೀತೀರಿ ಅಂತ ಅನುಗ್ರಹ ಮಾಡಿ ಅದೃಶ್ಯರಾದರು. ಕಥೆ ಇಷ್ಟು. ಆದರೆ ನಾವು ತಿಳ್ಕೊಳ್ಬೇಕಾದ ವಿಷಯ ಏನು ಅಂತಂದರೆ, ಏನೇ ರಹಸ್ಯ ದಂಪತಿಗಳ ಮಧ್ಯೆ ಇದ್ದರೆ ಅದನ್ನು ಪ್ರಕಟಗೊಳಿಸಬಾರ್ದು, ಅಲ್ಲೇ ಇರಬೇಕು ರಹಸ್ಯವಾಗಿ. ಇದು ಇವರ ಜೀವನದಿಂದ ನಾವು ತಿಳ್ಕೊಳ್ಳಬಹುದಾದ ವಿಷಯ. ಮತ್ತು ಸುಂದರಮೂರ್ತಿಯವರು ಇವರ ಹೆಸರನ್ನೇ ಯಾಕೆ ಮೊದಲು ಸ್ತುತಿ ಮಾಡೋಕ್ಕೆ ತೆಗೆದುಕೊಂಡರು ಅಂತ ಹೇಳೋಕ್ಕೆ ಇನ್ನೊಂದು ಕಾರಣವಿದೆ. ಸುಂದರಮೂರ್ತಿಯವರು ಶಿವನ ಜೊತೆಯಲ್ಲೇ ಕೈಲಾಸದಲ್ಲಿ ವಾಸ ಮಾಡ್ತಾ ಇದ್ದವರು, ಶಿವನ ಜೊತೆಯಲ್ಲೇ ಇದ್ದವರು. ಅಲ್ಲಿ ಶಿವಲೋಕದಲ್ಲಿ ಕಮಲಿನಿ ಅನಿಂದಿದೆ ಅಂತ ಇಬ್ಬರು ಸುಂದರಿಯರಿದ್ದರು. ಇವರ ಕಥೆ ನೋಡಿ, ಸುಂದರಮೂರ್ತಿಯವರು ನೋಡಿದ್ರೆ ಇವರು ಒಂದು ಕ್ಷಣ ನೋಡಿದ್ರು ಬಹಳ ಸುಂದರಿಯರಾಗಿದ್ದಾರೆ, ಚಪಲಚಿತ್ತವಾಯಿತು ಮನಸ್ಸು. ಆ ಚಪಲಚಿತ್ತವಾಯಿತೋ ಇಲ್ವೋ ಶಿವನಿಗೆ ಗೊತ್ತಾಗೋಯಿತು. ಓಹೋ ಅಪ್ಪ ಸುಂದರಮೂರ್ತಿ, ನಿನ್ನ ಮನಸ್ಸು ಚಂಚಲಗೊಂಡಿದೆ, ತಕ್ಷಣ ನೀನು ಭೂಲೋಕಕ್ಕೆ ಟ್ರಾನ್ಸ್ಫರ್ ಹೋಗಬೇಕು, ಅಲ್ಲಿ ಇದ್ದುಬಿಟ್ಟು ಬಾ. ಯಾಕೆಂದರೆ ನೀನು ಮಾಡಿದ್ದು ಇದು, ನಿನ್ನ ಮನಸ್ಸು ಇಲ್ಲಿ ಕಲುಷಿತಗೊಂಡಿದೆ, ಆದ್ದರಿಂದ ಭೂಲೋಕಕ್ಕೆ ಹೋಗು ಅಂತ ಹೇಳಿ, ಅದು ಶಾಪವೇನಲ್ಲ, ಅದು ವರವಾಗಿಯೇ ಪರಿಣಮಿಸ್ತು. ಅದು ಮುಂದೆ ಸುಂದರಮೂರ್ತಿಯವರ ಕಥೆಯಲ್ಲಿ ನಾನು ಹೇಳ್ತೇನೆ. ಈ ಥರ ಆಗಿದ್ದರಿಂದ ಸುಂದರಮೂರ್ತಿಯವರಿಗೆ ಹೀಗನ್ನಿಸ್ತು, ನಾನು ಶಿವಲೋಕದಲ್ಲಿದ್ದವನು, ಈ ಚಂಚಲ ಬುದ್ಧಿಯಿಂದ ಭೂಲೋಕಕ್ಕೆ ಬಿದ್ದೆ, ಆದರೆ ಈ ನೀಲಕಂಠ ನಾಯನಾದಿದ್ದಾರಲ್ಲ, ಇವರು ಈ ಚಂಚಲ ಬುದ್ಧಿಯನ್ನು ಇಲ್ಲೇ ತ್ಯಜಿಸಿಬಿಟ್ರು, ಶುದ್ಧವಾಗಿ ತ್ಯಜಿಸಿ ಶಿವನ ಧ್ಯಾನದಲ್ಲೇ ಸದಾ ಇದ್ದು ಅಷ್ಟು ವರ್ಷಗಳ ಕಾಲ ಶಿವತಪಸ್ಸಿನಲ್ಲಿ ಇದ್ದು ಶಿವಲೋಕವನ್ನು ಪಡೆದರು. ಭೂಲೋಕದಿಂದ ಇವರು ಶಿವಲೋಕವನ್ನು ಪಡೆದರು. ಇವರು ಬಹಳ ಬಹಳ ದೊಡ್ಡ ಮಹನೀಯರು, ನನಗಿಂತ ಎಷ್ಟೋ ಪಾಲು ಎತ್ತರದಲ್ಲಿದ್ದಾರೆ ಅಂತ ಅವರಿಗನ್ನಿಸಿ, ಇವರ ಕಥೆಯನ್ನು ಇವರ ಚರಿತ್ರೆಯನ್ನು ಮೊದಲು ಆರಿಸಿಕೊಂಡು ಹೀಗೆ ತಿರುನೀಲಕಂಠ ನಾಯನಾರ್ಕು ಅಡಿಯೇ ಅಂತ ಹೇಳಿ ಹೊಗಳಿದರು. ನಾನು ಎಲ್ಲ ವಿಷಯಗಳನ್ನು ಹೇಳಿದ್ದೇನೆ ಅಂತ ಕಾಣುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರ ನಾಯನಾರ್ಗಳ ಚರಿತ್ರೆಯನ್ನು ಹೇಳುವ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.
4: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪಿರಿಯ ಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವ. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
5: Dear listeners of Shaivam.org, the following is Shukla Yajurvedam, Karma Shaka, Adhyayam 26.
6: Atha Shadvimshodhyayaha
7: Om
6: Ash.

ವಿದ್ಯುತ್ಯಾಗ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ಚ ವಿದ್ಯುತ್ಯಾಗ ವಿದ್ಯುತ್ಯಾಗ ಚ ನಮೋ ನಮಶ್ಚ ವಿದ್ಯುತ್ಯಾಗ ವಿದ್ಯುತ್ಯಾಗ ಚ ನಮಃ ವಿದ್ಯುತ್ಯಾಗೇತಿ ವಿದ್ಯುತ್ಯಾಗ ಚ ನಮೋ ನಮಶ್ಚ ಚ ನಮ ಈದ್ರಿಯಾಗೇದ್ರಿಯಾಗ ನಮಶ್ಚ ಚ ನಮ ಈದ್ರಿಯಾಯ ನಮ ಈದ್ರಿಯಾಗೇದ್ರಿಯಾಗ ನಮೋ ನಮ ಈದ್ರಿಯಾಗ ಚ ಛೇದ್ರಿಯಾಗ ನಮೋ ನಮ ಈದ್ರಿಯಾಗ ಚ ಈದ್ರಿಯಾಗ ಚ ಛೇದ್ರಿಯಾಗ

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thirunirakanta Nayanar Puranam, presented by Sri H.S. Thyagarajan. Thank you. ಓಂ ನಮ ಶಿವಾಯ.
2: ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಕಳೆದ ವಿಡಿಯೋನಲ್ಲಿ ನಾನು ತಮಿಳುನಾಡಿನ ಶಿವಭಕ್ತರು ಎಂಬ ಶೀರ್ಷಿಕೆಯಲ್ಲಿ ನಾಯನಾರ್ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ನಾಯನಾರ್ಗಳ ಬಗ್ಗೆ ಹೇಳುವಾಗ ಸುಂದರಮೂರ್ತಿ ನಾಯನಾರವರು ಅವರ ತಿರುತೊಂಡರ ಚೌಗೈಯಲ್ಲಿ ಪ್ರತಿಯೊಬ್ಬ ನಾಯನಾರ ಹೆಸರನ್ನು ಹೇಳಿ ಅದರ ಬಗ್ಗೆ ಒಬ್ಬೊಬ್ಬರ ಬಗ್ಗೆ ಒಂದೆರಡು ಗುಣವಾಚಕಗಳನ್ನು ಸೇರಿಸಿ ನಾನು ಇಂತಹ ನಾಯನಾರಿಗೆ ಅಡಿಯೇನ್ ಅಂದರೆ ದಾಸ ಅಂತ ಮತ್ತೊಬ್ಬರ ನಾಯನಾರ ಹೆಸರು ಹೇಳುವುದು, ಅವರಿಗೂ ನಾನು ಅಡಿಯೇನ್ ದಾಸ ಅಂತ ಪ್ರತಿಯೊಬ್ಬರ ಹೆಸರು ಹೇಳಿ ಹೇಳಿ ಹೇಳಿ ನಾನು ಇವರಿಗೆ ಅಡಿಯೇನ್, ನಾನು ಇಂಥವರಿಗೆ ಅಡಿಯೇನ್, ನಾನು ಇಂಥವರಿಗೆ ದಾಸ ಅಂತ ಹೇಳಿ ತಿರುತ್ತಂಡರ್ಥವನ್ನು ರಚಿಸಿದರು. ಇದರಲ್ಲಿ ನಮಗೆ ನಾಯನಾರ್ಗಳ ಬಗ್ಗೆ ಹೆಚ್ಚು ವಿಷಯ, ಅವರ ಜೀವನ ಚರಿತ್ರೆ ಏನೂ ತಿಳಿಯುವುದಿಲ್ಲ. ನಮಗೆ ನಾಯನಾರ್ಗಳ ಬಗ್ಗೆ ಜೀವನ ಚರಿತ್ರೆ ತಿಳಿಯಬೇಕು ಅಂತಂದರೆ ಶೇಟ್ಕಿಯಾರ್ ಅವರು ರಚಿಸಿರುವ ಪೆರಿಯ ಪುರಾಣಂನಲ್ಲಿ ಹೋಗಿ ನೋಡಬೇಕಾಗತ್ತೆ. ಪೆರಿಯ ಪುರಾಣಂನಲ್ಲಿ ಇದೇ ಸುಂದರಮೂರ್ತಿಯವರು ಹೇಳಿದ ನಾಯನಾರ್ಗಳ ವಿಷಯವನ್ನು ವಿಶದವಾಗಿ ಅವರು ರಚಿಸಿ ನಮಗೆ ಕೊಟ್ಟಿದ್ದಾರೆ. ಈ ನಾಯನಾರ್ಗಳ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಪರಮಭಕ್ತರು, ಶಿವನಿಗೆ ಪರಮಭಕ್ತರು ಅಲ್ಲದೆ ಶಿವಭಕ್ತರೂ ಹೌದು. ಶಿವಭಕ್ತರಿಗೆ ಶಿವಭಕ್ತರು, ಯಾರು ಶಿವಭಕ್ತರಿದ್ದಾರೆ ಅವರಿಗೆಲ್ಲರೂ ಕೂಡ ಇವರು ಶಿವಭಕ್ತರು. ಹೀಗೆ ಶಿವಭಕ್ತರಿಗೆ ಈ ನಾಯನಾರ್ಗಳು ಎಲ್ಲರಿಗೂ ಉಪಚಾರ ಮಾಡಿ ಆಧರಿಸಿ ಅವರ ಸೇವೆಯನ್ನು ಮಾಡಿ ಅವರಿಗೆ ಸತ್ಕರಿಸಿ ತಮ್ಮ ಕೈಲಾದ ಸೇವೆಯನ್ನು ಪ್ರತಿಯೊಬ್ಬರು ಮಾಡಿದ್ದಾರೆ. ಶಿವಭಕ್ತರನ್ನು ಅವರು ಸಾಕ್ಷಾತ್ ಪರಮೇಶ್ವರನೇ ಅಂತ ಅಂದ್ಕೊಂಡು ಸೇವೆ ಮಾಡ್ತಾಯಿದ್ರು. ಸಾಕ್ಷಾತ್ ಪರಮೇಶ್ವರನೇ ಶಿವಭಕ್ತರ ರೂಪದಲ್ಲಿ ಬಂದಿದ್ದಾರೆ ಅಂತ. ಈ ಇನ್ನು ಕೆಲವು ನಾಯನಾರ್ಗಳು ತಮ್ಮ ಜೀವನದ ಯಾವುದೋ ಒಂದು ಉತ್ಕೃಷ್ಟವಾದ ಧ್ಯೇಯವನ್ನು ತಮ್ಮ ಜೀವನದಲ್ಲಿ ತಮ್ಮ ಮೇಲೆ ಹೇರಿಕೊಂಡು ಅದನ್ನು ಪಾಲಿಸುವುದರಲ್ಲಿ ಎಷ್ಟೇ ಕಷ್ಟ ಬಂದರೂ, ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ, ಎಂತಹ ಕಠಿಣ ಸ್ಥಿತಿಯಲ್ಲೂ

ಅವರ ಹೊಗಳಿಕೆಯನ್ನು ಹೇಳುವಾಗ ಸುಂದರಮೂರ್ತಿಯವರು ಹೀಗೆ ಹೇಳ್ತಾರೆ. ಸುಂದರಮೂರ್ತಿಯವರು ತಿರುನೀಲಕಂಠ ನಾಯನಾರ ಬಗ್ಗೆ ಹೇಳುವಾಗ ಹೀಗೆ ಹೇಳ್ತಾರೆ, ತಿರುನೀಲಕಂಠರ್ ಕುಯವನಾರ್ ಕುಮ್ಮಡಿಯೇ ಅಂತ. ಕುಯವನಾರ್ ಅಂದರೆ ಕುಂಬಾರ ಅಂತ, ತಮಿಳಿನಲ್ಲಿ ಕುಯವನಾರ್ ಅಂದರೆ ಕುಂಬಾರ ಅಂತ ಅರ್ಥ. ಅಂದರೆ ಈ ತಿರುನೀಲಕಂಠರವರು ವೃತ್ತಿಯಲ್ಲಿ ಕುಂಬಾರರು, ಮಣ್ಣಿನ ಪಾತ್ರೆ, ಮಣ್ಣಿನ ಗಡಿಗೆ, ಮಣ್ಣಿನ ಕುಡಿಗೆ ಇಂಥವನ್ನೆಲ್ಲ ಮಾಡಿ ಮಾರಿ ಅದರಿಂದ ಬಂದ ಆದಾಯದಿಂದ ಜೀವನವನ್ನು ನಡೆಸ್ತಾ ಇದ್ದವರು. ಇದಲ್ಲದೆ ಇವರು ಇನ್ನೂ ಒಂದು ಕೆಲಸ ಮಾಡ್ತಾಯಿದ್ರು, ಏನಂದರೆ ಮಣ್ಣಿನಲ್ಲಿ ಭಿಕ್ಷಾ ಪಾತ್ರೆಯನ್ನು ಮಾಡಿ ಆ ಭಿಕ್ಷಾ ಪಾತ್ರೆಯನ್ನು ಶಿವಭಕ್ತರು ಬರ್ತಾರಲ್ಲ ಅವರನ್ನು ಉಪಚಾರ ಎಲ್ಲ ಮಾಡಿ ಆದಮೇಲೆ ಅವರಿಗೆ ದಾನವಾಗಿ ಕೊಡ್ತಾಯಿದ್ರು. ಆ ಪಾತ್ರೆಯನ್ನು ಶಿವಭಕ್ತರಿಗೆ ಉಚಿತವಾಗಿ ಕೊಟ್ಟು ಸಂತೋಷದಿಂದ ಕೊಟ್ಟು ಅವರನ್ನು ಗೌರವಿಸಿ ತಾವು ಆನಂದ ಪಡ್ತಾಯಿದ್ರು. ತಿರುನೀಲಕಂಠ ನಾಯನಾರವರಿಗೆ ಯಾಕೆ ಈ ಹೆಸರು ಬಂದಿದೆ ಅಂತಂದರೆ, ಪರಮೇಶ್ವರನಿಗೆ ಗಂಗಾಧರ, ಕೇದಾರೇಶ್ವರ, ಅರುಣಾಚಲೇಶ್ವರ, ಸದಾಶಿವ ಹೀಗೆಲ್ಲ ಹೆಸರುಗಳಿದ್ದರೂ ಕೂಡ ಈ ನೀಲಕಂಠ ನಾಯನಾರವರಿಗೆ ನೀಲಕಂಠ ಅನ್ನೋ ಹೆಸರು ಬಹಳ ಬಹಳ ಇಷ್ಟವಾಗಿದೆ. ಕಾರಣ ಇಷ್ಟೆ, ಪರಮಶಿವನು ವಿಷವನ್ನು ತಾನು ಕುಡಿದು ಜಗತ್ತಿಗೆ ಕಲ್ಯಾಣ ಉಂಟು ಮಾಡುವುದಕ್ಕಾಗಿ ಅಮೃತವನ್ನು ಜಗತ್ತಿಗೆ ಕೊಟ್ಟ, ವಿಷವನ್ನು ತಾನು ತಗೊಂಡ, ಜಗತ್ತಿಗೆ ಅಮೃತವನ್ನು ಕೊಟ್ಟ. ಇದು ನಮ್ಮ ತಿರುನೀಲಕಂಠ ನಾಯನಾರಿಗೆ ಬಹಳ ಹಿಡಿಸಿದ ಒಂದು ವಿಷಯ. ಅಂದರೆ ಅವರ ಅಭಿಪ್ರಾಯದಲ್ಲಿ ಪರಮಶಿವನು ನಾವು ಮಾಡಿದ ಪಾಪಗಳು ಅದನ್ನು ವಿಷಾಂತ ಅವರು ಕನ್ಸಿಡರ್ ಮಾಡಿದ್ದಾರೆ, ಪಾಪಗಳನ್ನೆಲ್ಲ ನಾಶ ಮಾಡಿ ಶಿವಭಕ್ತರಿಗೆ ಒಳ್ಳೆಯದನ್ನು ಮಾಡ್ತಾರೆ, ಆದ್ದರಿಂದ ನೀಲಕಂಠ ಅನ್ನೋ ಶಿವನ ಹೆಸರು ಇವರಿಗೆ ಬಹಳ ಪ್ರಿಯವಾಗಿತ್ತು. ಅದರಿಂದ ಯಾವಾಗಲೂ ನೀಲಕಂಠ, ತಿರುನೀಲಕಂಠ, ನೀಲಕಂಠ, ತಿರುನೀಲಕಂಠ ಅಂತ ಜಪ ಮಾಡ್ತಾಯಿದ್ರು. ಜಪ ಮಾಡೋದಷ್ಟೇ ಅಲ್ಲ, ತಮ್ಮ ಜೊತೆಯಲ್ಲಿದ್ದವರಿಗೆ, ಸ್ನೇಹಿತರಿಗೆ, ಇತರರಿಗೆ, ಯಾರು ತಮಗೆ ಗೊತ್ತಿರೋರು ಅವರಿಗೆಲ್ಲರಿಗೂ ಹೇಳೋರು ಇದನ್ನು, ನೋಡಿ ನೀಲಕಂಠನ ಆರಾಧನೆ ಮಾಡಿ ನಿಮ್ಮ ಪಾಪಗಳನ್ನೆಲ್ಲ ಪರಿಹರಿಸಿ ನಿಮಗೆಲ್ಲ ಒಳ್ಳೆಯದು ಮಾಡ್ತಾನೆ. ಯಾಕೆಂದರೆ ನೀಲಕಂಠ ಸ್ವಾಮಿ ವಿಷವನ್ನು ತಾನು ತಗೊಂಡು ಜಗತ್ತಿಗೆ ಅಮೃತವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ನೀವು ಸಹ ಎಲ್ಲರೂ ನೀಲಕಂಠರಂತೆ ತಿರುನೀಲಕಂಠರ ಸ್ವಾಮಿಯನ್ನು ನೀವು ಆರಾಧಿಸಿ ಅಂತ. ಹೀಗೆ ಯಾವಾಗಲೂ ಇರೋ ತಿರುನೀಲಕಂಠರ್, ತಿರುನೀಲಕಂಠರ್, ತಿರುನೀಲಕಂಠರ್ ಅಂತ ಮನಸ್ಸಿನಲ್ಲಿ ಯಾವಾಗಲೂ ಬಾಯಿನಲ್ಲಿ ಹೇಳ್ತಾ ಇದ್ದಿದ್ದರಿಂದ ಇವರಿಗೆ ತಿರುನೀಲಕಂಠರಂತಲೇ ಹೆಸರಾಗೋಯಿತು. ಇವರೇ ತಿರುನೀಲಕಂಠ ನಾಯನಾರಾದರೂ ಇವರ ಒರಿಜಿನಲ್ ಹೆಸರು, ಮೂಲ ಹೆಸರು ಯಾವುದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇನ್ನು ಇವರ ಚರಿತ್ರೆಯಲ್ಲಿ ಏನು ನಡೆಯಿತು ನೋಡೋಣ. ಇವರು ಚಿದಂಬರದಲ್ಲಿದ್ದವರು. ನಾನು ಮೊದಲೇ ಹೇಳಿದ ಹಾಗೆ ಕುಂಬಾರರು ವೃತ್ತಿಯಲ್ಲಿ, ಜಾತಿಯಲ್ಲಿ ಕೂಡ ಕುಂಬಾರರು. ಹೀಗೆಲ್ಲ ಇದನ್ನು ಭಿಕ್ಷಾ ಪಾತ್ರೆಯನ್ನು ಮಾಡಿ ಶಿವಭಕ್ತರಿಗೆ ಕೊಡ್ತಾ ಇದ್ದರು. ಬಹಳ ಚೆನ್ನಾಗಿ ನಡೀತಾ ಇತ್ತು ಜೀವನ, ಹೀಗೆ ನಡೀತಾ ಇತ್ತು. ಯಾವಾಗಲೂ ಶಿವನ ಭಕ್ತಿ, ಅವರ ಹೆಂಡತಿಯು ಸಹಕರಿಸಿ ಹೀಗೆ ನಡೆಸ್ತಾ ಇದ್ರು ಜೀವನ. ಎವ್ರಿಥಿಂಗ್ ವಾಸ್ ಗೋಯಿಂಗ್ ಫೈನ್. ಆದರೆ ಇವರಲ್ಲಿ ಒಂದು ಮನೋದೌರ್ಬಲ್ಯ, ಮನುಷ್ಯರಲ್ಲಿ, ಸಾಮಾನ್ಯ ಮನುಷ್ಯರಲ್ಲಿ ಇರಬಹುದಾದ ಒಂದು ಸಾಮಾನ್ಯ ದೌರ್ಬಲ್ಯ ಇತ್ತು ಇವರಲ್ಲಿ. ಏನು ಅಂತಂದರೆ ಅದು ವಿಷಯಾಸಕ್ತಿ. ಇದು ಇವರು ಜಾರಿ ಬೀಳೋದಕ್ಕೆ ಕಾರಣವಾಯಿತು. ವೇಶ್ಯಾಸಂಗವನ್ನು ಮಾಡಿದರು, ವೇಶ್ಯಾಸಂಗವನ್ನು ಮಾಡಿ ಮನೆಗೆ ಬಂದರು, ಹೆಂಡತಿಗೆ ವಿಷಯ ತಿಳಿಯಿತು. ಹೆಂಡತಿಗೆ ವಿಪರೀತವಾದ ಕೋಪ ಬಂತು. ಆ ಕ್ಷಣವೇ ಆಕೆ ನಿರ್ಧಾರ ಮಾಡಿದರು, ಇನ್ನು ನಾನು ಪುರುಷ ಸಂಗ ಮಾಡುವುದಿಲ್ಲ, ನಿರ್ಧಾರ ಆಗೋಯಿತು. ಆದರೆ ತನ್ನ ಗಂಡನ ಪತಿಭಕ್ತಿಯಲ್ಲಿ, ಅವರನ್ನು ಉಪಚಾರ ಮಾಡೋದರಲ್ಲಿ, ಅಂತಹ ಸೇವೆಯಲ್ಲಿ ಏನೂ ಕುಂದು ಮಾಡಲಿಲ್ಲ. ಮನಸ್ಸಿನಲ್ಲೇ ನಿರ್ಧರಿಸ್ಕೊಂಡ್ಬಿಟ್ಲು, ಇನ್ನು ಪುರುಷ ಸಂಘವಿಲ್ಲ ಅಂತ. ತಿರುನೀಲಕಂಠ ನಾಯನಾರು ಏನು ಮಾಡಿದ್ರು ಅಂದರೆ ಅವಳ ಸಂಘವನ್ನು ಬಯಸಿ ಹೋದರು. ಆಗ ವಿಪರೀತ ಕೋಪದಿಂದ ಆಕೆ ಹೇಳಿದ್ದು, ನೀಲಕಂಠನ ಮೇಲೆ ಆಣೆ, ನಮ್ಮನ್ನು ಮುಟ್ಟಲಾಗದು ಅಂತ ಹೇಳಬೇಕು. ಅಂದರೆ ಒಂದು ಶಪಥ. ಅವಳು ಹೇಳಿದ ಮಾತನ್ನು ನೀವು ಗಮನಿಸಬೇಕು. ಅವಳು ನನ್ನನ್ನು ಮುಟ್ಟಬಾರದು ಅಂತ ಅವಳ ಮನಸ್ಸಿನಲ್ಲಿ ಇದ್ದಿರಬಹುದು. ಆದರೆ ಆ ಕ್ಷಣದಲ್ಲಿ ಅವಳು ಬಹುಶಃ ಶಿವನಲ್ಲಿಯೇ ಇರಬೇಕು, ನಮ್ಮನ್ನು ಮುಟ್ಟಲಾಗದು ಅಂತ ಹೇಳಬೇಕು. ನೀಲಕಂಠ ನಾಯನಾರಿಗೆ ಶಾಕ್ ಹೊಡೆದಾಗಾಯಿತು. ಆದರೆ ತಕ್ಷಣವೇ ಅವರ ಮನಸ್ಸು ಜಾಗೃತಿಗೊಂಡು, ಓಹೋ, ನಮ್ಮನ್ನು ಮುಟ್ಟಲಾಗದು, ನೀಲಕಂಠನ ಮೇಲೆ ಆಣೆ ಅಂತ ಹೇಳಿದ್ವಿ.

0: இதில் இன்னுமேல யாவ ஸ்திரீயன்னு முட்டுவதில்ல அந்த ஹேளி ஆ ஸ்திரீ என்னும் விஷயவன்னே ஸ்திரீ விஷயவன்னே மனசினிந்த புட சமேத கித் ஹாக்கிதரு புட சமேத ஆ இதன்னு கித் ஹாக்பிட்டு மனசினல்லே இல்ல ஸ்திரீ என்னும் சப்தவும் இல்ல யோசனையும் இல்ல யாவதும் இல்ல ஹீக ஆயிற்று ஹீக ஆத சங்கதி இவரல்லி நடந்த ஈ சபத பிரதிஜ்ஞை இது அவரல்லையே உள்ள யாருக்கும் யாரும் ஹேளில்ல ஹெண்டதி ஹோகிட்டோ தன் அப்பம்மனிகோ அதுவா அண்ணத்த மதிரிகோ ஹேளில்ல ஈத்தனும் அஷ்டே யாருக்கும் ஸ்னேகிதருக்கோ யாருக்கும் யாருக்கும் ஹேளதே ஈ விஷயவன்ன ரகசியமாக உழிச்சுக்கொண்டு யாருக்கும் கொத்தில்ல இது நடந்தது ஹீக நடித்து ஆதரவு மிக்க விஷயங்கள்ல சிவபக்தரன்ன ஆதரிசுவதரல்லி சத்கார மாடுவதரல்லி அவர் சேவை மாடுவதரல்லி இப்படி பல சென்னாக நடந்துக்கொள்ளும் ஹீகே நடித்து வருஷங்களாய்த்து அதர் மேலே இன்னஷ்டு வருஷங்கள் உருளிதுவோ கொனையே விருத்தாப்பிய ஆபரிசித்து இவரன்ன நீலகண்ட நாயனார் வயோவருத்தராதரு முதுக்கராதரு ஹெண்டதி முதுக்கியாதரு பரமசிவ நோட்தா இதானே ஆஹா இந்த சிவபக்தி உள்ளவன்ன இவன சரித்திரையன்ன இவன மகிமையன்ன பிரபஞ்சக்கே திழுசபேக்கு எல்லாருக்கும் திழுசபேக்கு இவன ஹெசரு சாஸ்வத்தவாகிருபேக்கு அந்த திழுதுகொண்டு ಒಂದು ನಾಟಕ ಮಾಡಿದರು ಏನು ಅಂತಂದರೆ ಇವರು ಮನೆಗೆ ಬಂದರು ಶಿವಭಕ್ತನ ಹಾಗೆ ವೇಷ ಹಾಕ್ಕೊಂಡು ಪರಮಶಿವನೇ ವೇಷ ಹಾಕ್ಕೊಂಡು ಬಂದರು ಗಂಡ ಹೆಂಡತಿ ಇಬ್ಬರೂ ಅವರಿಗೆ ಮಾಡಬೇಕಾದವು ಉಪಚಾರ ಸತ್ಕಾರ ಎಲ್ಲ ಮಾಡಿ ಅವರನ್ನು ಸಂತೋಷಗೊಳಿಸಿದರು ಆವಾಗ ಶಿವಭಕ್ತರು ಹೇಳ್ತಾರೆ ನೋಡಪ್ಪ ನನ್ನೊಂದು ಭಿನ್ನಹ ಇದೆ ರಿಕ್ವೆಸ್ಟ್ ಭಿನ್ನಹ ಇದೆ ಅಂದರೆ ರಿಕ್ವೆಸ್ಟ್ ಇದೆ ನನ್ನ ಹತ್ರ ಒಂದು ಭಿಕ್ಷಾಪಾತ್ರೆ ಇದೆ ಅದನ್ನು ನೀನು ನಿನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಸ್ವಲ್ಪ ದಿವಸ ಇಟ್ಕೋಬೇಕು ನಾನು ಬೇರೆಯವ್ರಿಗೆಲ್ಲ ಹೋಗ್ಬಿಟ್ಟು ಬಂದು ಮತ್ತೆ ಕೇಳ್ತೀನಿ ಆವಾಗ ನನಗೆ ದಯವಿಟ್ಟು ಅದನ್ನು ಕೊಡು ಆದರೆ ಒಂದು ವಿಷಯ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋಬೇಕು ಅದು ಅಮೂಲ್ಯವಾದ ಅದಕ್ಕೆ ಬೆಲೆಯೇ ಇಲ್ಲ ಅಂತಹ ಮಹಾ ಮಹಿಮೆಯುಳ್ಳ ಭಿಕ್ಷಾಪಾತ್ರೆ ಎಂತಹದು ಅಂತಂದರೆ ಅದರ ಸಂಪರ್ಕದಲ್ಲಿ ಇನ್ಯಾವುದು ಬಂದರೂ ಕೂಡ ಅದು ಕೂಡ ಶುದ್ಧ ಹೊಂದಿಬಿಡುತ್ತೆ ಇಷ್ಟು ಬೆಲೆ ಬಾಳ್ತಕ್ಕಂಥ ಬಹಳ ಹಿರಿಮೆಯುಳ್ಳ ಮಹಿಮೆಯುಳ್ಳ ಭಿಕ್ಷಾಪಾತ್ರೆಯಪ್ಪ ನೋಡು ಇದನ್ನು ನೀನು ಇಟ್ಕೊಂಡು ನಾನು ಬಂದಾಗ ಕೊಡಬೇಕು ಗಂಡ ಹೆಂಡತಿನು ಇಬ್ಬರು ಸರಿ ಅದಕ್ಕೇನಂತೆ ನೀವು ಯಾವಾಗ ಬರ್ತೀರೋ ಅವಾಗ ತಗೊಂಡು ಹೋಗಿ ಕೊಡಿ ನಮ್ಮ ಹತ್ರ ಅಂತ ಹೇಳಿದ್ರು ಆ ಭಿಕ್ಷಾಪಾತ್ರೆಯನ್ನು ತಗೊಂಡು ಮನೆಯೊಳಗೆ ಒಂದು ಮರದ ಪೆಟ್ಟಿಗೆ ಇತ್ತು ಆ ಪೆಟ್ಟಿಗೆಯೊಳಗೆ ಚೆನ್ನಾಗಿ ಹಾಕಿ ಬೀಗ ಹಾಕಿ ಇಟ್ಟರು ಅವರು ಶಿವಯೋಗಿ ಬಂದಿದ್ದವರು ಹೊರಟು ಹೋದರು ಇದಾದ ಅನೇಕ ದಿವಸಗಳೇ ಎಷ್ಟೋ ದಿವಸ ಆದಮೇಲೆ ಮತ್ತೆ ಬಂದರು ಬರುವಾಗ ಅವರು ಶಿವನೇ ತಾನೇ ಪರಮಶಿವನೇ ತಾನೇ ಬಂದಿರೋದು ಕೆಲಸ ಮಾಡಿದರು ಏನು ಟ್ರಿಕ್ ಮಾಡಬೇಕು ಅದು ಮಾಡಿದರು ಬಂದು ಅಪ್ಪ ನಾನು ಬಂದಿದ್ದೀನಿ ನಾನು ಕೊಟ್ಟನಲ್ಲ ಆ ಭಿಕ್ಷಾಪಾತ್ರೆಯನ್ನು ನನಗೆ ಕೊಡು ಅಂತ ಕೇಳಿದ್ರು ಹೌದು ಸ್ವಾಮಿ ನೀವು ಕೊಟ್ಟೆ ನಾನು ಕೊಡ್ತೀನಿ ಅಂತ ಗಂಡ ಹೆಂಡತಿ ಇಬ್ಬರು ಪೆಟ್ಟಿಗೆ ನೋಡಿದ್ರು ಪೆಟ್ಟಿಗೆ ತೆಗೆದು ನೋಡಿದ್ರೆ ಏನಿದೆ ಅಲ್ಲಿ ಖಾಲಿ ಇವರು ಕೊಟ್ಟ ಭಿಕ್ಷಾಪಾತ್ರೆ ಇಲ್ಲ ಒಳಗೆಲ್ಲ ಕೈ ಹಾಕಿ ನೋಡಿದ್ರು ಎಲ್ಲ ತಡವದ್ರು ಏನು ಮಾಡಿದ್ರು ಎಲ್ಲೂ ಇಲ್ಲ ಮನೆಯಲ್ಲೂ ಇಲ್ಲ ಬಹಳ ಗಾಬರಿ ಆಯಿತು ಅಯ್ಯೋ ಇವರು ಏನು ನಾವು ಇವಾಗ ಜವಾಬು ಹೇಳೋಣ ಅಂತ ನಡುಗು ನಡುಗ್ತಾ ಬಂದು ಅವರ ಎದುರಿಗೆ ನಿಂತ್ಕೊಂಡು ಹೇಳಿದ್ರು ಸ್ವಾಮಿ ನೀವು ಕೊಟ್ಟ ಭಿಕ್ಷಾಪಾತ್ರೆಯನ್ನು ನಾವು ಭದ್ರವಾಗಿ ಇಟ್ಕೊಂಡಿದ್ವಿ ಇವಾಗ ಅದು ಕಾಣದೇ ಹೋಗಿದೆ ಅಂತ ಹೇಳಿದ್ರು ಆಹಾ ಅದೇ ಕಾಣದೇ ಹೋಗುತ್ತೆ ನೀವೇ ಇಟ್ಟಿದ್ದೀರಲ್ಲ ತಗೊಂಡ್ರಲ್ಲ ನನ್ನ ಕೈಯಿಂದ ನೀವೇ ಇಟ್ಟಿದ್ದೀರಿ ಅಂತ ಹೇಳ್ತೀರಿ ಇವಾಗ ಕಾಣಲ್ಲ ಅಂತಂದರೆ ಹೇಗೆ ಅದಕ್ಕೆ ಅವ್ರು ಹೇಳಿದ್ರು ನಾವು ಸುಳ್ಳು ಹೇಳ್ತಾ ಇಲ್ಲ ಸ್ವಾಮಿ ಮಾಯವಾಗಿದೆ ನಮಗೆ ಗೊತ್ತಿಲ್ಲ ಇವಾಗ ಇಲ್ಲ ಅವರಿಗೆ ತುಂಬ ಕೋಪ ಬಂದ್ಬಿಡ್ತು ನಾನು ಅವಾಗಲೇ ಹೇಳಿದ್ದೆ ಕೊಡುವಾಗ ಅದು ಬಹಳ ಬೆಲೆ ಬಾಳ್ತಕ್ಕಂಥದ್ದು ಮಹಿಮೆ ಉಳ್ಳವದ್ದು ಮಹಿಮೆ ಇರತಕ್ಕಂಥ ಭಿಕ್ಷಾಪಾತ್ರೆ ಹೇಳಿದ್ದು ಕೊಟ್ಟಿದ್ದೀನಿ ನೀವು ಇಲ್ಲ ಅಂತ ಹೇಳೋದು ನೋಡಿದ್ರೆ ನೀವು ಅದನ್ನು ಕದ್ದಿದ್ದೀರಿ ನನಗೆ ಮೋಸ ಮಾಡ್ತಾ ಇದ್ದೀರಿ ಅದನ್ನು ಮಾರ್ಕೋಬೇಕು ಅಂತ ನಿಮಗೆ ಇಷ್ಟ ಇದೆ ಆ ಥರ ಮಾಡಿದ್ದೀರಿ ಅಂತ ಶಿವಭಕ್ತರು ಇವರ ಮೇಲೆ ಕೋಪಿಸ್ಕೊಂಡ್ರು ಇವರು ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ದಾರೆ ಇಲ್ಲ ನಾವು ಕಳ್ಳರಲ್ಲ ನಿಮಗೆ ಮೋಸ ಮಾಡೋರಲ್ಲ ಹೀಗಾಗಿರೋ ನಿಜ ಅಂತ ಎಷ್ಟೆಷ್ಟು ಹೇಳ್ತಾರೆ ಕೊನೆಗೆ ಇದು ಹೀಗಾದರೆ ಆಗೋದಿಲ್ಲ ಅಂತ ಆ ಊರಿನಲ್ಲಿ ನ್ಯಾಯಸಭೆ ಯಾವುದಿತ್ತೋ ಅಲ್ಲಿಗೆ ಈ ಕೇಸು ತಗೊಂಡು ಹೋದರು ನ್ಯಾಯಸಭೆಯಲ್ಲಿ ಇವರು ಏನಾಯಿತು ಅಂತ ಕೇಳಿದ್ರು ಹೀಗೆ ಇವರು ನಮಗೆ ಒಂದು ಭಿಕ್ಷಾಪಾತ್ರೆಯನ್ನು ಕೊಟ್ಟರು ಅದನ್ನು ನಾವು ಭದ್ರವಾಗಿ ಇಟ್ಟು ಪೆಟ್ಟಿಗೆಯಲ್ಲಿ ಬೀಗ ಹಾಕಿದ್ವಿ ಇವರು ಬಂದು ಕೇಳಿದಾಗ ನೋಡಿದ್ರೆ ಮಾಯವಾಗಿದೆ ಇದು ಸತ್ಯವಾದ ಸಂಗತಿ ಅಂತ ಇವರು ಹೇಳಿದರು. ಆ ಶಿವಯೋಗಿ ಏನು ಹೇಳಿದ್ರು, ನಾವು ಕೊಟ್ಟಿರೋದು ನಿಜ, ಪೆಟ್ಟಿಗೆಯಲ್ಲಿ ಇಟ್ಟಿದ್ದು ನಿಜ, ಇವಾಗ ಮಾಯವಾಗಿದೆ ಅಂತಂದರೆ ಹೇಗೆ ನಂಬೋದು, ಇವರು ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನ್ಯಾಯಸಭೆಯಲ್ಲಿದ್ದ ಸದಸ್ಯರಿಗೆ ಹೇಳಿದ್ರು, ನೋಡಿ ಇವರು ಬಡವರೇ ಸರಿ, ಆದರೆ ಇವರು ಬಡವರಾದರೂ ಕೂಡ ತುಂಬ ಪ್ರಾಮಾಣಿಕರು, ಸತ್ಯವಂತರು, ಅದಲ್ಲದೆ ಶಿವಭಕ್ತರು, ಇವರು ಆ ಥರ ಕೆಲಸ ಮಾಡೋರಲ್ಲ ಅಂತ ಆ ಶಿವಯೋಗಿಗೆ ಹೇಳಿದ್ರು. ಹಾಗೋ ಇವರು ಸತ್ಯವಂತರು, ಸುಳ್ಳು ಹೇಳೋದಿಲ್ವಾ, ಮೋಸ ಮಾಡೋದಿಲ್ವಾ, ಹಾಗಾದರೆ ಒಂದು ಕೆಲಸ ಮಾಡಲಿ, ಅವರು ನಮಗೆ ಪ್ರಮಾಣ ಮಾಡಿಕೊಡಲಿ, ನಾವು ಹೇಳಿದ್ದು ನಿಜ, ಈ ರೀತಿ ಕಾಣೆ ಆಗಿದೆ, ನಾವು ಕದ್ದಿಲ್ಲ, ಮೋಸ ಮಾಡಿಲ್ಲ ಅಂತ ಒಂದು ಪ್ರಮಾಣ ಮಾಡಿಕೊಡಲಿ ಅಂತ ಶಿವಯೋಗಿ ಹೇಳಿದ್ರು. ಸರಿ ಅಂತ ಇವರು ಒಪ್ಕೊಂಡ್ರು. ಆದರೆ ಆತ ಒಂದು ಕಂಡೀಷನ್ ಹಾಕಿದ್ರು ಶಿವಯೋಗಿ ಬಂದಿದ್ದವರು, ಇವರು ಈ ನೀರಿನಲ್ಲಿ ಮುಳುಗಿ ಒಬ್ಬರ ಕೈಯನ್ನೊಬ್ಬರು ಹಿಡ್ಕೊಂಡು ಪ್ರಮಾಣ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಮೊದಲು ಇವರೇನು ಮಾಡಿದರು, ಒಂದು ಕಡ್ಡಿಯನ್ನು ಹಿಡ್ಕೊಂಡು ಈ ಕೊನೆ ಗಂಡ ಹಿಡ್ಕೊಂಡ್ರು, ಆ ಕೊನೆ ಹೆಂಡತಿ ಹಿಡ್ಕೊಂಡ್ರು, ಪ್ರಮಾಣ ಮಾಡಿಕೊರಟ್ರು. ನೋ ನೋ ನೋ, ಅದೆಲ್ಲ ನಡೆಯುವುದಿಲ್ಲ, ಒಬ್ಬರ ಕೈಯನ್ನು ಹಿಡ್ಕೊಂಡು ನನಗೆ ಪ್ರಮಾಣ ಕೊಡಿ, ನೀರಲ್ಲಿ ಮುಳುಗಿ ಒಬ್ಬರ ಕೈಯನ್ನು ಹಿಡ್ಕೊಂಡು ನಾವು ಕದ್ದಿದ್ದ ಅಂತ ಪ್ರಮಾಣ ಮಾಡಿಕೊಡಿ ಅಂತ. ಇರೋದೇ ವಿಷಯ ಇಲ್ಲಿ, ಹೇಗೆ ಒಬ್ಬರ ಕೈ ಇನ್ನೊಬ್ಬರು ಹಿಡ್ಕೊಳ್ಳೋಕ್ಕಾಗತ್ತೆ? ಅವರು ಹೇಳಿದ್ರು, ಸಭೆಯನ್ನವರು ನ್ಯಾಯ ತೀರ್ಮಾನ ಮಾಡಿ ಹೇಳಿದ್ರು, ಹೌದು ನೀವು ಗಂಡ ಹೆಂಚಿ ತಾನೇ ಕೈ ಹಿಡ್ಕೊಂಡು ಮಾಡಿಕೊಡಿ ಪ್ರಮಾಣ ಅಂತಂದರೆ ಹೇಗೆ ಹೇಳಲೇಬೇಕು, ವಿಷಯ ಹಾಗೆ ಬಂದುಬಿಡ್ತು. ರಹಸ್ಯವಾಗಿದ್ದ ವಿಷಯ ಇವಾಗ ಈಚೆಗೆ ಬರಬೇಕಾಗಿ ಬಂತು. ನಡೆದ ವಿಷಯವನ್ನೆಲ್ಲ ಹೇಳಿದ್ರು, ನೀರಿನಲ್ಲಿ ಮುಳುಗಿದ್ರು ಪ್ರಮಾಣ ಮಾಡಿಕೊಡೋಕ್ಕೆ, ಈ ಕಡೆ ಕೈನಲ್ಲಿ ಕಡ್ಡಿಯ ಈ ಕಡೆಯ ತುದಿಯನ್ನು ಇವರು ಹಿಡಿದಿದ್ದಾರೆ, ಆ ತುದಿಯನ್ನು ಹೆಂಡತಿ ಹಿಡಿದಿದ್ದಾರೆ, ಮೇಲೆ ಬಂದು ಪ್ರಮಾಣ ನೋಡಿದ್ರು. ನೋಡಿದ್ರೆ ಎಲ್ಲರೂ ಇದ್ದಾರೆ, ಏನು ಪವಾಡ ನಡೆಯಿತು, ವಿಸ್ಮಯ ಏನು ನಡೆಯಿತು ಅಂದರೆ, ಇವರು ಪ್ರಮಾಣ ಮಾಡಿದಾಗ ಒಬ್ಬರನ್ನೊಬ್ಬರು ಮುಟ್ಟಲ್ಲ ಅಂತ ಪ್ರಮಾಣ ಮಾಡಿದಾಗ ಯಾವ ಉಡುಪಿನಲ್ಲಿದ್ದರು, ಎಷ್ಟು ವಯಸ್ಸಿನಲ್ಲಿದ್ದರು, ಅದೇ ವಯಸ್ಸಿನಿಂದ ಮೇಲಕ್ಕೆ ಬಂದಿದ್ದಾರೆ, ಇದು ವಿಸ್ಮಯ ನಡೀತು. ಆದರೆ ಇಲ್ಲಿ ಒಬ್ಬರು ಮಿಸ್ಸಿಂಗು, ಯಾರು ಬಂದಿದ್ದ ಶಿವಯೋಗಿ ಅಲ್ಲಿಲ್ಲ. ಆಹಾ ಇದೇನು ಅಂತ ಗಂಗನ ಕಡೆ ನೋಡಿದ್ರೆ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷವಾಗಿ, ಆಹಾ ಎಂಥ ಶಿವಭಕ್ತನಯ್ಯ ನೀನು, ನಾಯನಾರ್ ಎಂತಹ ಶಿವಭಕ್ತ, ಒಂದು ಪ್ರತಿಜ್ಞೆಯನ್ನು ಪಾಲಿಸೋದಕ್ಕೆ ಜೀವನ ಪರ್ಯಂತ ನನ್ನ ಭಕ್ತಿಯಲ್ಲೇ ಆ ವಿಷಯವನ್ನೇ ಮರೆತು ನನ್ನ ಭಕ್ತಿಯಲ್ಲೇ ಇದ್ದು ಬಂದಿದೆಯಲ್ಲ, ನೀವು ನಮ್ಮನ್ನು ಖಂಡಿತವಾಗಿ ಬಂದು ಸೇರ್ತೀರಿ, ನನ್ನ ಲೋಕಕ್ಕೆ ಬಂದು ನನ್ನ ಸಾಯೋಜ್ಯವನ್ನು ಪಡೀತೀರಿ ಅಂತ ಅನುಗ್ರಹ ಮಾಡಿ ಅದೃಶ್ಯರಾದರು. ಕಥೆ ಇಷ್ಟು. ಆದರೆ ನಾವು ತಿಳ್ಕೊಳ್ಬೇಕಾದ ವಿಷಯ ಏನು ಅಂತಂದರೆ, ಏನೇ ರಹಸ್ಯ ದಂಪತಿಗಳ ಮಧ್ಯೆ ಇದ್ದರೆ ಅದನ್ನು ಪ್ರಕಟಗೊಳಿಸಬಾರ್ದು, ಅಲ್ಲೇ ಇರಬೇಕು ರಹಸ್ಯವಾಗಿ. ಇದು ಇವರ ಜೀವನದಿಂದ ನಾವು ತಿಳ್ಕೊಳ್ಳಬಹುದಾದ ವಿಷಯ. ಮತ್ತು ಸುಂದರಮೂರ್ತಿಯವರು ಇವರ ಹೆಸರನ್ನೇ ಯಾಕೆ, ಇವರನ್ನೇ ಯಾಕೆ ಮೊದಲು ಸ್ತುತಿ ಮಾಡೋಕ್ಕೆ ತೆಗೆದುಕೊಂಡರು ಅಂತ ಹೇಳೋಕ್ಕೆ ಇನ್ನೊಂದು ಕಾರಣವಿದೆ. ಸುಂದರಮೂರ್ತಿಯವರು ಶಿವನ ಜೊತೆಯಲ್ಲೇ ಕೈಲಾಸದಲ್ಲಿ ವಾಸ ಮಾಡ್ತಾ ಇದ್ದವರು, ಶಿವನ ಜೊತೆಯಲ್ಲೇ ಇದ್ದವರು. ಅಲ್ಲಿ ಶಿವಲೋಕದಲ್ಲಿ ಕಮಲಿನಿ ಅನಿಂದಿದೆ ಅಂತ ಇಬ್ಬರು ಸುಂದರಿಯರಿದ್ದರು. ಇವರ ಕಥೆ ನೋಡಿ, ಸುಂದರಮೂರ್ತಿಯವರು ನೋಡಿದ್ರೆ ಇವರು ಒಂದು ಕ್ಷಣ ನೋಡಿದ್ರು ಬಹಳ ಸುಂದರಿಯರಾಗಿದ್ದಾರೆ, ಚಪಲಚಿತ್ತವಾಯಿತು ಮನಸ್ಸು. ಆ ಚಪಲಚಿತ್ತವಾಯಿತೋ ಇಲ್ವೋ ಶಿವನಿಗೆ ಗೊತ್ತಾಗೋಯಿತು. ಓಹೋ ಅಪ್ಪ ಸುಂದರಮೂರ್ತಿ, ನಿನ್ನ ಮನಸ್ಸು ಚಂಚಲಗೊಂಡಿದೆ, ತಕ್ಷಣ ನೀನು ಭೂಲೋಕಕ್ಕೆ ಟ್ರಾನ್ಸ್ಫರ್ ಹೋಗಬೇಕು, ಅಲ್ಲಿ ಇದ್ದುಬಿಟ್ಟು ಬಾ, ಯಾಕೆಂದರೆ ನೀನು ಮಾಡಿದ್ದು ಇದು, ನಿನ್ನ ಮನಸ್ಸು ಇಲ್ಲಿ ಕಲುಷಿತಗೊಂಡಿದೆ, ಆದ್ದರಿಂದ ಭೂಲೋಕಕ್ಕೆ ಹೋಗು ಅಂತ ಹೇಳಿ, ಅದು ಶಾಪವೇನಲ್ಲ, ಅದು ವರವಾಗಿಯೇ ಪರಿಣಮಿಸ್ತು. ಅದು ಮುಂದೆ ಸುಂದರಮೂರ್ತಿಯವರ ಕಥೆಯಲ್ಲಿ ನಾನು ಹೇಳ್ತೇನೆ. ಈ ಥರ ಆಗಿದ್ದರಿಂದ ಸುಂದರಮೂರ್ತಿಯವರಿಗೆ ಹೀಗನ್ನಿಸ್ತು, ನಾನು ಶಿವಲೋಕದಲ್ಲಿದ್ದವನು, ಈ ಚಂಚಲ ಬುದ್ಧಿಯಿಂದ ಭೂಲೋಕಕ್ಕೆ ಬಿದ್ದೆ, ಆದರೆ ಈ ನೀಲಕಂಠ ನಾಯನಾದಿದ್ದಾರಲ್ಲ, ಇವರು ಈ ಚಂಚಲ ಬುದ್ಧಿಯನ್ನು ಇಲ್ಲೇ ತ್ಯಜಿಸಿಬಿಟ್ರು, ಶುದ್ಧವಾಗಿ ತ್ಯಜಿಸಿ ಶಿವನ ಧ್ಯಾನದಲ್ಲೇ ಸದಾ ಇದ್ದು ಅಷ್ಟು ವರ್ಷಗಳ ಕಾಲ ಶಿವತಪಸ್ಸಿನಲ್ಲಿ ಇದ್ದು ಶಿವಲೋಕವನ್ನು ಪಡೆದರು. ಭೂಲೋಕದಿಂದ ಇವರು ಶಿವಲೋಕವನ್ನು ಪಡೆದರು. ಇವರು ಬಹಳ ಬಹಳ ದೊಡ್ಡ ಮಹನೀಯರು, ನನಗಿಂತ ಎಷ್ಟೋ ಪಾಲು ಎತ್ತರದಲ್ಲಿದ್ದಾರೆ ಅಂತ ಅವರಿಗನ್ನಿಸಿ ಇವರ ಕಥೆಯನ್ನು, ಇವರ ಚರಿತ್ರೆಯನ್ನು ಮೊದಲು ಆರಿಸಿಕೊಂಡು ಹೀಗೆ ತಿರುನೆಲಕಂಠ ನಾಯನಾರ್ಕು ಅಡಿಯೇ ಅಂತ ಹೇಳಿ ಹೊಗಳಿದರು. ನಾನು ಎಲ್ಲ ವಿಷಯಗಳನ್ನು ಹೇಳಿದ್ದೇನೆ ಕಾಣುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರ ನಾಯನಾರ್ಗಳ ಚರಿತ್ರೆಯನ್ನು ಹೇಳುವ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. Dear listeners of Shaivam.org Radio, the size of our audio collection continues to grow day by day. We now host more than 25,000 audio recordings. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. Philosophical Discourses and Periyapuranam Lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
2: Dear listeners of Shaivam.org, the following is Shukla Yajurvedam, Karma Shaka, Adhyayam 26.
3: Atha Shadvimshodhyayaha
4: Om
3: Ashwa.

0: ಸ್ವಾಮಿಭ್ಯೋನ್ ವಿಶ್ವೇಭ್ಯೋ ದೇವೇಭ್ಯಃ ಪೃಷತಾನ್ ಸಾಧ್ಯೇಭ್ಯಃ ಕುಲುಂಗಾನ್ ಈಶಾನಾಯ ಪರಸ್ವತ ಆಲಭತೆ ಮಿತ್ರಾಯ ಗೌರಾನ್ ವರುಣಾಯ ಮಹಿಷಾನ್
1: ಬೃಹಸ್ಪತಾಯೇ ಗವಯಾಗ್ಸ್ತ್ವಷ್ಟ್ರ ಉಷ್ಟ್ರಾನ್
0: ಪ್ರಜಾಪಾತಯೇ ಪುರುಷಾನ್ ಹಸ್ತಿನ ಆಲಭತೆ ವಾಚೇ ಪ್ಲುಷೀನ್ ಚಕ್ಷುಷೇ ಮಶಕಾನ್ ಶ್ರೋತ್ರಾಯ ಭೃಂಗಾಃ ಪ್ರಜಾಪಾತಯೇ ಚ ವಾಯವೇ ಚ ಗೋ ಮೃಗೋ ವರುಣಾಯ ರಣ್ಯೋ ಮೀಶೋ ಯಮಾಯ ಕೃಷ್ಣೋ ಮನುಷ್ಯ ರಾಜಾಯ ಮರ್ಕಟಾಃ ಶಾರ್ದೂಲಾಯ ರೋಹಿದೃಷಭಾಯ ಗವಯೀ ಕ್ಷಿಪ್ರಶ್ಯೇನಾಯ ವರ್ತಿಕಾನೀಲಂಗೋ ಕ್ರಿಮಿಸ್ಸಮುದ್ರಾಯ ಶಿಶುಮಾರೋ ಹಿಮವಾತೇ ಹಸ್ತೀ ಮಯುಃಪ್ರಾಜಾಪತ್ಯ ಉಲೋಹಲಿಕ್ಷ್ಣೋ ವೃಷದಗ್ನಿ.

ಅಥಮಿಷಾಶಿಧಾನ್ಯಕಂತರಂ ಭವಾದಿ ಸಮಗಂದ್ರಾಭೋಯತ್ರಮಗಂದ್ರಾಭೋಯತ್ರಮಗಂದ್ರ ಅಜಚ್ಚನಾಭಾವಧ್ಯೇಕಮರ್ಥಿನ ಯಸ್ಮಿನ್ ಶಂಭುವ ನಮಧಿಕೃತಾನ್ ವಿಶ್ವಕರ್ಮ.